ಶಕ್ಕಲ ತಾರಿ ಲಢವೀನ ಶಕ್ಕಲ ತಾರಿ ಲಢವೀನ ಮಿಲಾಕೋ ಪತಿ ಗಲೋಯಿನ ಶಕ್ಕಲ ತಾರಿ.

0: ಪುಷ್ಟ ಸಾಂಗ ತೋಲಾ ಖಾಚಿ ಬದತಿ ತೋರಿ ಒಗ್ಗದೆಲ್ಲ ನಶಿ ಬಾಚಿ ಹಸಿ ಪ್ಯೋವಿನ ಕಿಲ್ಲಿ ಯುಕ್ತಿಜಿ.
1: मी किशोर कुलकर्णी बोलतो. आपण ऐकत आहात रेडिओ नगर 90.4 FM, आवाज तुमचा.